0: You're listening to CMR FM 101.3. Listen to us around the universe. www.cmr.fm.
1: ಬಿವಿನಾ ಕಮ್ಯುನಿಕೇಶನ್ಸ್ ಆಶ್ರಯದಲ್ಲಿ ಇಂಡಿಯಾ ಅಬ್ಸರ್ವರ್ ನಡೆಸಿಕೊಡುವ ಕನ್ನಡ ಕಸ್ತೂರಿ ಕಾರ್ಯಕ್ರಮದ ಕೇಳುಗರಿಗೆ ಗೀತಾ ನಾಗರಾಜು ಹಾಗೂ
2: ಬಿವಿ ನಾಗರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಕಸ್ತೂರಿ ಕೆನಡಾದ ಏಕೈಕ ಕನ್ನಡ ರೇಡಿಯೋ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 8:30 to 8:30 ಅಂತಾರಾಷ್ಟ್ರೀಯ ಸುದ್ದಿಗಳು, ಅದರಲ್ಲೂ ಕರ್ನಾಟಕದ ಬೆಳವಣಿಗೆಗಳು, ಸಾಹಿತ್ಯ, ಸಂಗೀತ, ಕಲೆ, ಸಿನಿಮಾ ಹಾಡುಗಳು, ಜಾನಪದ ಸಂಗೀತ, ಹೀಗೆ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕನ್ನಡ ಕಸ್ತೂರಿಗೆ ನೇರವಾಗಿ 6476683377 ಅಥವಾ 4165140687 ಇಲ್ಲಿಗೆ ಸಂಪರ್ಕಿಸಿ. www.cmr.fm ಇಲ್ಲಿ ನೇರ ಪ್ರಸಾರ ಕೇಳಿ.

ಇಂದು ಶನಿವಾರ, ದಿನಾಂಕ 9 ಮೇ 2026. ಕನ್ನಡ ಕಸ್ತೂರಿ ಸಮಯ ಬೆಳಗ್ಗೆ 8:03. ಹವಾಮಾನ ಮುನ್ಸೂಚನೆ ಪ್ರಕಾರ ದಿನದ ಗರಿಷ್ಠ ಉಷ್ಣಾಂಶ 5 ಡಿಗ್ರಿಯಿಂದ 16 ಡಿಗ್ರಿಯವರೆಗೆ ಏರಿಳಿತವಿದೆ. ಹಾಗೆ ನಮ್ಮ ಇಂದಿನ ಕಳಕಳಿಯ ಮನವಿ, ವಾಹನ ಚಾಲಕರು ವಾಹನ ಚಾಲನೆಯ ಸಂದರ್ಭದಲ್ಲಿ ಸೆಲ್ಫೋನ್ ಬಳಸುವುದು ದಂಡನಾರ್ಹ ಅಪರಾಧ, ಇದು ಸದಾ ನೆನಪಿರಲಿ. ಇಂದಿನ ನಮ್ಮ ವಾರದ ಸುದ್ದಿಯ ಪಟ್ಟಿಯಲ್ಲಿ ಹಲವಾರು ವಿಶೇಷ ಸಂಗತಿಗಳಿವೆ, ಜೊತೆಗೆ ಕನ್ನಡದ ಇಂಪಾದ ಗೀತೆಗಳನ್ನು ಕೂಡ ಕೇಳೋಣ.

0: ಲವ್ಲಿ ಟ್ರಾವೆಲ್, ದೂರ ದೇಶಗಳ ಪ್ರಯಾಣ, ಅದರಲ್ಲೂ ಭಾರತಕ್ಕೆ ಪ್ರಯಾಣ ಬೆಳೆಸುವರಿಗಾಗಿ ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ನೆರವಾಗಲು ಸದಾ ತೆರೆದ ಮನಸ್ಸನ್ನು ಹೊಂದಿರುವ ಲವ್ಲಿ ಟ್ರಾವೆಲ್ ಟೊರೊಂಟೋ ಮಹಾನಗರದಲ್ಲಿ ಹೆಸರುವಾಸಿ. ನಿಮ್ಮ ಸುಖಕರ ಪ್ರಯಾಣಕ್ಕೆ ಇಂದೇ ನಿಮ್ಮ ಸ್ಥಳ ಕಾಯ್ದಿರಿಸಿ, ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9054585300. ಈಗ ಹೊಸ ಶಾಖೆ ಬ್ರಾಂಪ್ಟನ್ ನಗರದ ಕ್ವೀನ್ಸ್ ಮತ್ತು ಏರ್ಪೋರ್ಟ್ ರಸ್ತೆಗೆ ಸಮೀಪದಲ್ಲಿ 80 Maritime Boulevard Unit 54 ಮತ್ತೊಂದು ಶಾಖೆಯನ್ನು ತೆರೆದಿದ್ದಾರೆ. ಇಂದೇ ಭೇಟಿ ಕೊಡಿ, ಸಂಪರ್ಕಿಸಿ 9054585300. ಲವ್ಲಿ ಟ್ರಾವೆಲ್.
1: ಕಳೆದ ವರ್ಷ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ವೇಳೆ ಪಾಕಿಸ್ತಾನಕ್ಕೆ ನೆರವು ನೀಡಿರುವುದನ್ನು ಮೊದಲ ಬಾರಿಗೆ ಚೀನಾ ಬಹಿರಂಗವಾಗಿ ಒಪ್ಪಿಕೊಂಡಿದೆ. ಚೀನಾದ ಸರ್ಕಾರಿ ಸ್ವಾಮ್ಯದ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೀನಾದ ಎಂಜಿನಿಯರ್ಗಳು ಪಾಕಿಸ್ತಾನದ ಸೇನಾ ನೆಲೆಗಳಲ್ಲಿ ಇದ್ದುಕೊಂಡು ತಾಂತ್ರಿಕ ಬೆಂಬಲ ನೀಡಿರುವುದಾಗಿ ಹೇಳಿದ್ದಾರೆ. ಭಾರತ ವಿರುದ್ಧ ಕಾರ್ಯಾಚರಣೆಯಲ್ಲಿ ಚೀನಾ ನಿರ್ಮಿತ J-10CE ಯುದ್ಧ ವಿಮಾನಗಳು ಬಳಕೆಯಾಗಿದ್ದವು. ರಣಭೂಮಿಯಲ್ಲಿ ಯುದ್ಧ ವಿಮಾನಗಳ ಸದ್ದು ಹಾಗೂ ವೈಮಾನಿಕ ದಾಳಿಯ ಸೈರನ್ಗಳು ಮುಳುಗಿದ್ದವು ಎಂದು ಎಂಜಿನಿಯರ್ ಜಾಂಗ್ ಹೆಂಗ್ ನೆನಪಿಸಿಕೊಂಡಿದ್ದಾರೆ. ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ May 7 ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಇದರ ಬೆನ್ನಲ್ಲೇ ಉಭಯ ದೇಶಗಳ ನಡುವೆ ಯುದ್ಧ ತೀವ್ರಗೊಂಡಿತ್ತು. ಟೆಹರಾನ್ನಿಂದ ಬಂದಿರುವ ಸುದ್ದಿ ಇದು. ಹೊರ್ಮೋಜ್ ಜಲಸಂಧಿಯ ಬಳಿ ಇರಾನ್ನ ಸರಕು ಸಾಗಣೆ ಹಡಗಿನ ಮೇಲೆ ಗುರುವಾರ ಮಧ್ಯರಾತ್ರಿ ಅಮೆರಿಕ ದಾಳಿ ಮಾಡಿದೆ. ಘಟನೆಯಲ್ಲಿ 10 ನಾವಿಕರು ಗಾಯಗೊಂಡಿದ್ದು 5 ಜನರು ಕಣ್ಮರೆಯಾಗಿದ್ದಾರೆ ಎಂದು ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. April 8 ಕದನ ವಿರಾಮ ಜಾರಿಯಲ್ಲಿದ್ದರೂ ಅಮೆರಿಕ ದಾಳಿ ನಡೆಸಿದೆ. ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಹೊರ್ಮೋಜ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಓಮನ್ ಮೇಲೆ ಅಮೆರಿಕವು ಭೀಕರ ದಾಳಿ ನಡೆಸಿದೆ. ಆ ವೇಳೆ ಸಮುದ್ರದಲ್ಲಿದ್ದ ಸರಕು ಸಾಗಣೆ ಹಡಗಿಗೆ ಬೆಂಕಿ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಪತ್ತೆ ಆದವರಿಗಾಗಿ ಹುಡುಕಾಟ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇರಾನ್ ಸೇನೆಯು ಕ್ಷಿಪಣಿ, ಡ್ರೋನ್ ಮತ್ತು ಸಣ್ಣ ಹಡಗುಗಳ ಮೂಲಕ ನಮ್ಮ ಯುದ್ಧ ನೌಕೆಗಳ ಮೇಲೆ ದಾಳಿ ಮಾಡಲು ಮುಂದಾಗಿತ್ತು. ಹಾಗಾಗಿ ನಾವು ಪ್ರತಿ ದಾಳಿ ನಡೆಸಿದ್ದೇವೆ ಎಂದು ಅಮೆರಿಕ ಹೇಳಿದೆ. ಪಶ್ಚಿಮ ಬಂಗಾಳದಲ್ಲಿ 1.5 ದಶಕದ ನಂತರ ತೃಣಮೂಲ ಕಾಂಗ್ರೆಸ್ ಆಡಳಿತದ ಅಂತ್ಯವನ್ನು ಸೂಚಿಸುವಂತೆ ಸುವೇಂದು ಅಧಿಕಾರಿಯ ಕೈಗೆ BJPಯು ಅಧಿಕಾರದ ದಂಡವನ್ನು ನೀಡಿದೆ. ಪಶ್ಚಿಮ ಬಂಗಾಳದ BJP ಶಾಸಕಾಂಗ ಪಕ್ಷದ ನಾಯಕನಾಗಿ ಸುವೇಂದು ಅಧಿಕಾರಿ ಹೆಸರನ್ನು ಕೇಂದ್ರ ಗೃಹ ಸಚಿವ BJP ವೀಕ್ಷಕ ಅಮಿತ್ ಶಾ ಶುಕ್ರವಾರ ಔಪಚಾರಿಕವಾಗಿ ಘೋಷಿಸಿದ್ದಾರೆ. ಸುವೇಂದು ಅವರು ಪಶ್ಚಿಮ ಬಂಗಾಳದ 9ನೆಯ ಹಾಗೂ BJPಯ ಮೊದಲ ಮುಖ್ಯಮಂತ್ರಿಯಾಗಿ ಇಂದು ಅಂದರೆ ಶನಿವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಚೆನ್ನೈನಿಂದ ಬಂದಿರುವಂತಹ ಸುದ್ದಿ ಇದು. ತಮಿಳುನಾಡಿನಲ್ಲಿ 16 ತಿರುವುಗಳನ್ನು ಪಡೆದುಕೊಂಡಿದ್ದ ರಾಜಕೀಯ ನಾಟಕ ಅಂತ್ಯದತ್ತ ಸಾಗಿದ್ದು, TVK ಮುಖ್ಯಸ್ಥ ಹಾಗೂ ನಟ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಶುಕ್ರವಾರ ಸಂಜೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚಿಸಲು ವಿಜಯ್ ಹಕ್ಕು ಮಂಡಿಸಿದರು. ತಮ್ಮ ಬಳಿ ಬಹುಮತಕ್ಕೆ ಅಗತ್ಯವಿರುವ 118 ಶಾಸಕರ ಬೆಂಬಲವಿದೆ ಎಂದು ಅವರು ಘೋಷಿಸಿದ್ದಾರೆ. ಇಲ್ಲಿನ ನೆಹರು ಕ್ರೀಡಾಂಗಣದಲ್ಲಿ ಶನಿವಾರ ಬೆಳಗ್ಗೆ 11 ಗಂಟೆಗೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ. ಆದರೆ ರಾಜಭವನದಿಂದ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬಂದಿಲ್ಲ. ಸತತ 2 ದಿನಗಳಿಂದ ರಾಜ್ಯಪಾಲರು ಲಿಖಿತ ಬೆಂಬಲ ಪತ್ರ ನೀಡುವಂತೆ ಪಟ್ಟು ಹಿಡಿದಿದ್ದರು. ಕೊನೆಗೂ ವಿಜಯ್ ಅಗತ್ಯ ಸಂಖ್ಯೆಯ ಬೆಂಬಲದೊಂದಿಗೆ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವುದು ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿಸಿದೆ.

0: ಏಷ್ಯನ್ ಫುಡ್ ಸೆಂಟರ್ ನೆನೆಸ್ಕೋತಾಯಿ
1: ಅಮ್ಮ, ಅದು ಒಳ್ಳೆ ಆಲೋಚನೆ.
2: ಏಷ್ಯನ್ ಫುಡ್ ಸೆಂಟರ್
3: ಈಗ ನಾನಾ ಕಡೆ,
2: ಕ್ರಾಂಪ್ಟನ್ ನಲ್ಲಿ ಮೂರು ಕಡೆ, 80 ಪೆಟ್ರೋಸ್ ಡ್ರೈವ್, ಎರಡನೆಯದು 284 ರೋಡ್, ಮೂರನೆಯದು ಟೋರ್ಬ್ರಾಮ್ ಮತ್ತು ನಾರ್ತ್ ಪಾರ್ಕ್ ಬಳಿ. ಇನ್ನು ಇತರೆ ಮೂರು ಶಾಖೆಗಳು ಇಟೋಬಿಕೋಕ್ ನಲ್ಲಿ 10 ವೆಸ್ಟ್ ಮೋರ್ ಡ್ರೈವ್, ಮಿಸಿಸಾಗದ 1075 ಸೆರೆಮೋನಿಯಲ್ ಡ್ರೈವ್, ನಾರ್ತ್ ಯಾರ್ಕ್ ನಲ್ಲಿ 308 ಎಡಿಸ್ಟೋನ್ ಅವೆನ್ಯೂ. ನಿಮ್ಮ ಅಡುಗೆ ಮನೆಯನ್ನು ಶ್ರೀಮಂತಗೊಳಿಸುವ, ಅರ್ಥಪೂರ್ಣಗೊಳಿಸುವ ಏಷ್ಯನ್ ಫುಡ್ ಸೆಂಟರ್ಗಿಂದೇ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ ಪ್ರಧಾನ ಶಾಖೆ 416-740-3262 ಇಲ್ಲಿಗೆ ಸಂಪರ್ಕಿಸಿ.

ಗುರುಗ್ರಾಮದಿಂದ ಬಂದಿರುವಂಥ ಸುದ್ದಿ ಇದು. ಬಿಜೆಪಿಯು ಹರಿಯಾಣ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಮತ ಕಳ್ಳತನದಿಂದ ಅಧಿಕಾರ ಹಿಡಿದಿದ್ದು, ಈಗ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ ಮಾಡಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಶುಕ್ರವಾರ ಸಂಜೆ ಹರಿಯಾಣ ಕಾಂಗ್ರೆಸ್ ನಾಯಕ ಬ್ರಿಜೇಂದ್ರ ಸಿಂಗ್ ಅವರ ಸದ್ಭಾವ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮತಗಳನ್ನು ಕದಿಯಲು ಬಿಜೆಪಿ ವ್ಯವಸ್ಥೆಯೊಂದನ್ನು ಸೃಷ್ಟಿಸಿಕೊಂಡಿದೆ. ಲಕ್ಷಾಂತರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಮತ್ತು ಲಕ್ಷಾಂತರ ಹೆಸರುಗಳನ್ನು ಸೇರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಚುನಾವಣಾ ಆಯೋಗವು ಅವರ ನಿಯಂತ್ರಣದಲ್ಲಿದೆ. ತಮ್ಮನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಅವರು ಭಾವಿಸಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಇವೆಲ್ಲದಕ್ಕೂ ಕೊನೆ ಇದೆ. ಅವರ ಸಮಯ ಬರಲಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೇರಿ ಈ ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು, ಮೂಲಸೌಕರ್ಯಗಳು, ವಿದ್ಯುತ್ ಸ್ಥಾವರಗಳನ್ನು ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಜನರಿಗೆ ಅರ್ಥವಾಗಿದೆ. ಈಗ ನಿಕೋಬಾರ್ ದ್ವೀಪವನ್ನು ಅದಾನಿಗೆ ಮಾರಾಟ ಮಾಡಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಿಂದ ಬಂದಿರುವಂಥ ಸುದ್ದಿ ಇದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದ ಅಂಗವಾಗಿ ಕೋಟೆ ನಗರಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ನಗರ ಸಂಪರ್ಕಿಸುವ ಎಲ್ಲ ರಸ್ತೆಗಳಲ್ಲಿ ಬಂಟಿಂಗ್ಸ್, ಕಟೌಟ್ಗಳು ರಾರಾಜಿಸುತ್ತಿವೆ. ಶನಿವಾರ ನಡೆಯಲಿರುವ ಉತ್ಸವಕ್ಕೆ ಸ್ವಾಗತ ಕೋರುವ ಕಮಾನುಗಳು, ಕಟೌಟ್ಗಳು ಎಲ್ಲೆಡೆ ರಾರಾಜಿಸುತ್ತಿವೆ.

0: ಕಾನೂನು ತೊಡಕು ನಾನಾ ವ್ಯಾಜ್ಯಗಳ ರಗಳೆ ಎದುರಾದಾಗ ಶ್ರೀಮತಿ ಲತಾ ಮೆನನ್ ನಿಮ್ಮ ಪರವಾಗಿ ವಾದಿಸುತ್ತಾರೆ. ಅನುಭವಿ ಶ್ರೀಮತಿ ಲತಾ ಮೆನನ್ ಎಲ್ಲ ರೀತಿಯ ಕಾನೂನು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹೋರಾಟ ಮಾಡುವ ಸಮರ್ಥ ವಕೀಲರು. ಭೂ ವಿವಾದ, ಇಮಿಗ್ರೇಷನ್, ಅಪಘಾತ, ಕ್ರಿಮಿನಲ್, ಕುಟುಂಬಕ್ಕೆ ಸಂಬಂಧಿಸಿದ ವಿಲ್, ರಿಯಲ್ ಎಸ್ಟೇಟ್ ಸಮಸ್ಯೆಗಳು, ಪರಿಹಾರಕ್ಕೆ ಇವರ ನೇತೃತ್ವದ ಕಾನೂನು ತಜ್ಞ ತಂಡ ಸಿದ್ಧವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಶ್ರೀಮತಿ ಲತಾ ಮೆನನ್, ಬ್ಯಾರಿಸ್ಟರ್, ಸಾಲಿಸಿಟರ್ ಮತ್ತು ನೋಟರಿ ಪಬ್ಲಿಕ್ ಅವರನ್ನು ಸಂಪರ್ಕಿಸಿ. ಮೆನನ್ ಲಾ ಪ್ರೊಫೆಷನಲ್ ಕಾರ್ಪೊರೇಷನ್, 905-956-0747.
1: ಭಾನುವಾರ ಅಂದರೆ ಮೇ 10 ವಿಶೇಷವಾದಂತಹ ದಿನ. ಈ ದಿನ ವಿಶ್ವದಾದ್ಯಂತ ಮಾತೃ ದಿನಾಚರಣೆ ಅಂದರೆ ಮದರ್ಸ್ ಡೇ ಸಮಾರಂಭ ವಿಶಿಷ್ಟವಾದ ಆಚರಣೆ. ಈ ಸಂದರ್ಭದಲ್ಲಿ ಕನ್ನಡ ಕಸ್ತೂರಿ ಎಲ್ಲ ತಾಯಂದಿರಿಗೆ ಶುಭಾಶಯಗಳನ್ನು ಕೋರುತ್ತದೆ.
2: ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
3: ನಮಸ್ಕಾರ.